ಭಕ್ತರಿ ಚಾಡ್ ಚಾಡ್ಪ ಮಹೇಂದ್ರಿ ನಾನು ಜನ ಕರ್ತೆ ಕಾರಣ ಕಿಯಾ ಸೋ ಜಾಣೆ ಕರ್ ತಾರ ಪೌಡಿ ಬಿನ್ ಸತ್ಗುರು ಕಿನೇ ನಾ ಪಾಯೋ ಬಿನ್ ಸತ್ಗುರು ಕಿನೇ ನಾ ಪಾಯಾ ಸತ್ಗುರು ಬಿಚ್ಚು ಆಪ ರಖಿಯೋ।